0: ಬಳ್ಳಿ ಪ್ರಮಾಣಿಬ್ಬ ಮತವಾಸಾಯ ಪರ್ಜಾರಾನಂ ಅದು ಬುಲಂಗ ಪೀತು ಜು ಮತವಾಸಾಯ ನಪ್ಪಾಯ ತಂಜಾರಾನಿ ಕಾಲ ಪೋಪೋದ ಸೇಹತ್ ಮುಂಗೆ ಎಂದ್ರೆ ಮುಗಾವನ್ಯ ಸಲಾಮಲೈಕುಂ
1: ಸಲಾಮ್.